ಸಂಗೀತ ಕಾರ್ಯಕ್ರಮದ ಅಂತಿಮ ಗೀತ ಪಣ ಇಕ್ಕೋದು ಅದು ಅನುರಾಧ ಪೋಡವಾಲ ಜಾವಾಸ ಚಂತರಂ ನಂದಗೌಗುರಂಚಿ ಗೀತ ರಚನಾ ಸಂಗೀತ ಅರುಣ ಪೋಡವಾಲ ಗೀತಾ ಸುಭದ ಸುಗಮ ಸಂಗೀತ ಕಾರ್ಯಕ್ರಮ ಇದೇ ಸಮಾಪ್ತಿ ಕರಿತ ಹೌದು.